0: ಕಾರ್ತಿಕ ರಾಜನ ಜಮುದಾಗಣಿ ರುಚಿತ ಸಿರಿಚದಕಿಲ್ಲ
1: ಆಣಿ ದಂಡಾ ಬೇಗಳು ಮಾತ್ರ ಸೇರ್ಕರಾಯಿಲ್ಲ
0: ಆಣಿ ಮಾತ್ರ ಕುಳ ಧಾವತಗಿಲ್ಲ ತುರಿನು ಕಚ್ಚದವ
1: ಧರ್ಮ ತಿದ್ದ ಹಾಕಾಲ ಆಣಿ ದರದರ ಒಡಿ
0: ಆಣಿ ಮಹಾರಾಜ
1: ಸ್ವತ್ತಗ
0: ದರ ದರ ಒಡ ಧೂನ್ ಠೂನು ತ ರಾಜ ಮಹಾರಾಜ
1: ಆಣಿ ಮ
0: ಆಣಿ ಕಾಯ ಬೋಲ್ತು ಸ್ವತ್ತ
1: नाही
0: तर काय बरं होणार नाही बर का
1: एवढा बोलताना
0: आणि सुवर्ण पूर